0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಆರ್.ಕೆ. ಶ್ರೀಕಂಠನ್ ಅವರ ದನಿಯಲ್ಲಿ ಕೇಳಿ ರಾಮನಾಮವನ್ನು ನುಡಿ ನುಡಿ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಆರ್.ಕೆ. ಶ್ರೀಕಂಠನ್ ರಾಮನಾಮವನ್ನು ನುಡಿ ನುಡಿ.
2: ರಾಮನಾಮವನ್ನು

ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಪುರಂದರದಾಸರ ರಚನೆ, ಹಾಡಿದ್ದಾರೆ ಆರ್ ಕೆ ಶ್ರೀಕಂಠನ್. ಒನ್ ಮೋರ್ ಸಾಂಗ್ ಸಾಂಗ್ ಬೈ ಆರ್ ಕೆ ಶ್ರೀಕಂಠನ್, ರಿಟನ್ ಬೈ ಪುರಂದರದಾಸ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ.

ಎಚ್ಕೆ ನಾರಾಯಣ ಅವರ ದನಿಯಲ್ಲಿ ಕೈವಾರ ನಾರಾಯಣಪ್ಪನವರ ರಚನೆ ಕಾಯಂಬು ಪೈ ಕಾಲಂಬು ಪೈ ರಿಟನ್ ಬೈ ಕೈವಾರ ನಾರಾಯಣಪ್ಪ ಸಂಗ್ ಬೈ ಎಚ್ಕೆ ನಾರಾಯಣ.

ವಿದುಷಿ ಎಂಎಸ್ ಶೀಲಾ ಅವರ ದನಿಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ರಚನೆ ಇಂದು ಎನಗೆ ಗೋವಿಂದ. ಇಂದು ಎನಗೆ ಗೋವಿಂದ ರಿಟರ್ನ್ ಬೈ ಶ್ರೀ ರಾಘವೇಂದ್ರ ಸ್ವಾಮಿ, ಸಂಗ್ ಬೈ ವಿದುಷಿ ಎಂಎಸ್ ಶೀಲಾ.

ಈಗ ಉಗಭೋಗ, ನಂತರ ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ. ರಚನೆ ಪುರಂದರದಾಸರು, ಹಾಡಿದ್ದಾರೆ ವಿದುಷಿ ಎಂಎಸ್ ಶೀಲಾ. ವಿದುಷಿ ಎಂಎಸ್ ಶೀಲಾ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ. ಉಗಭೋಗ, ಆಫ್ಟರ್ ದಟ್ ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ.

ವೃಂದಗಾನದಲ್ಲಿ ಈಗ ಪುರಂದರದಾಸರ ರಚನೆ ನಿನ್ನೆ ನಂಬಿದೆನು ನೀನೆನ್ನ ಸಲಹಯ್ಯ. ವನ್ ಮೋರ್ ಕಾಂಪೋಸಿಷನ್ ಆಫ್ ಪುರಂದರದಾಸ ಸಾಂಗ್ ಇನ್ ಕೋರಸ್. ನಿನ್ನೆ ನಂಬಿದೆನು ನೀನೆನ್ನ ಸಲಹಯ್ಯ.

ವೃಂದಗಾನದಲ್ಲಿ ಮತ್ತೊಂದು ಗೀತೆ, ರಜನಿ ವಿಜಯದಾಸರು ಕರುಣಿಸೋ ಕೃಷ್ಣ ಕರುಣಿಸೋ. ಒನ್ ಮೋರ್ ಸಾಂಗ್ ಸಂಗ್ ಇನ್ ಕೋರಸ್, ರಿಟನ್ ಬೈ ವಿಜಯದಾಸ. ಕರುಣಿಸೋ ಕೃಷ್ಣ ಕರುಣಿಸೋ.

ಪ್ರಾಣದೇವ ನೀನಲ್ಲದೆ ಕಾಯ್ವರ ನಾ ಕಾಣೆನು ಜಗದೊಳಗೆ. ವೃಂದಗಾನದಲ್ಲಿ ಜಗನ್ನಾಥದಾಸರ ರಚನೆ. ಪ್ರಾಣದೇವ ನೀನಲ್ಲದೆ ಕಾಯ್ವರ ಕಾಣೆನು ಜಗದೊಳಗೆ. ರಿಟನ್ ಬೈ ಜಗನ್ನಾಥದಾಸ. ಸಂಗೀತ ಕೋರಸ್

ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotion music program. This program is a contribution of Akashvani Bengaluru, anytime, Indian music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಈಗ ಕೇಳಿ ಅಮೃತ ಗುರುಕುಲ ಸಂಗೀತ ಪಾಠ. ಹೇಳಿಕೊಡುತ್ತಾರೆ ನೀಲಾರಾಮ್ ಗೋಪಾಲ್, ಭಾಗವಹಿಸುತ್ತಿದ್ದಾರೆ ರಮಾರಾಮಯ್ಯ.
1: ನಮಸ್ತೆ ಮೇಡಮ್.
2: ಆಶೀರ್ವಾದಗಳು. ಇವತ್ತು ನಾವು ಚರಣ ಭಾಗವನ್ನು ತಗೊಳ್ಳೋಣ. ಇದು ಅರ್ಧ ಎಡುಪು,

0: ವಿಶ್ವಾಸಿನಿ ಉಸಿರು ಬಿಡದೆ ಹೇಳಿದ್ರೆ ಚೆನ್ನ. ವಿಶ್ವಾಸಿನಿ ಅಂದರೆ ದೇರ್ ಇಸ್ ನೋ ಮೀನಿಂಗ್.
1: ವಿಶ್ವಾಸಿನಿ
0: ಒಂದೊಂದು ವರ್ಡು ನಾವು ಉಸಿರು ಕಟ್ಕೊಂಡು ಹೇಳಬೇಕು, ಇಲ್ಲದಿದ್ರೆ ಪದಛೇದ ಆಗುತ್ತೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ ರಾಜಂ ಅವರ ವಯಲಿನ್ ವಾದನ ಕೇಳುವಿರಿ. ರಾಗ್ ಬಿಹಾಗ್. ಲಿಸನ್ ಟು ಹಿಂದೂಸ್ತಾನಿ ವಯಲಿನ್ ರಿಸೈಟಲ್ ಬೈ ಡಾಕ್ಟರ್ ಎನ್ ರಾಜಂ. ರಾಗ್ ಬಿಹಾಗ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ ರಾಜಂ ಅವರ ವಯೋಲಿನ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲಾ ಸಾಥ್ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ದೇವಗಿರಿ ಬಿಲಾವಲ್.
1: ಯು ಆರ್ ಲಿಸ್ನಿಂಗ್ ಟು ವಯೋಲಿನ್ ರಿಸೈಟಲ್ ಬೈ ಡಾಕ್ಟರ್ ಎನ್ ರಾಜಂ. ಶಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ದೇವಗಿರಿ ಬಿಲಾವಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ ರಾಜಂ ಅವರ ವಯೋಲಿನ್ ವಾದನ ಕೇಳಿದಿರಿ. ಪಕ್ಕವದ್ಯ ಸಹಕಾರದಲ್ಲಿ ತಬಲಾ ಸಾಥ್ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವಯೋಲಿನ್ ರಿಸೈಟಲ್ ಬೈ ಡಾಕ್ಟರ್ ಎನ್ ರಾಜಂ. ಶಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ದಿಸ್ ಪ್ರೋಗ್ರಾಂ ವಾಸ್

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಈ ದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಬಿಎಸ್ ರಮೇಶ್ ಬಾಬು ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ. ವಿಶೇಷ ಡೋಲು ಸಹಕಾರ ಎಸ್ ಸುಧಾಕರ್ ಅವರಿಂದ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶೋಭಿಲ್ಲು ಸಪ್ತಸ್ವರ, ಜಗನ್ಮೋಹಿನಿ ರಾಗ ರೂಪಕ ತಾಳದಲ್ಲಿದೆ ತ್ಯಾಗರಾಜರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಕ್ ಯು ನಾದಸ್ವರ ರಿಸೈಟಲ್ ಬೈ ಬಿಎಸ್ ರಮೇಶ್ ಬಾಬು ಅಂಡ್ ಪಾಟೆ. ಸ್ಪೆಷಲ್ ಡೋಲ್ ಸಪೋರ್ಟ್ ಈಸ್ ಗಿವನ್ ಬೈ ಎಸ್ ಸುಧಾಕರ್. ಟು ಬಿಗಿನ್ ವಿತ್, ಶೋಭಿಲ್ಲು ಸಪ್ತಸ್ವರ ರಿಟನ್ ಬೈ ತ್ಯಾಗರಾಜ, ಸೆಟ್ ಟು ಜಗನ್ಮೋಹಿನಿ ರಾಗ ರೂಪಕತಾಳ.

ಇನ್ನೀಗ ಮುದ್ದಸ್ವಾಮಿ ದೀಕ್ಷಿತರ ರಚನೆ ಅಮೃತ ವರ್ಷಿಣಿ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ ಆನಂದಾಮೃತ ಕರ್ಷಿಣಿ. ನೌ ಅ ಕಾಂಪೋಸಿಷನ್ ಆಫ್ ಮುದ್ದಸ್ವಾಮಿ ದೀಕ್ಷಿತರ್ ಸೆಟ್ಟು ಅಮೃತ ವರ್ಷಿಣಿ ರಾಗ ಆದಿತಾಳ ಆನಂದಾಮೃತ ಕರ್ಷಿಣಿ.

0: ಇದುವರೆಗೂ ಬಿಎಸ್ ರಮೇಶ್ ಬಾಬು ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ ಆಲಿಸಿದರೆ. ವಿಶೇಷ ಡೋಲು ಸಹಕಾರ ನೀಡಿದವರು ಎಸ್ ಸುಧಾಕರ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ನಾದಸ್ವರ ರಿಸೈಟಲ್ ಬೈ ಬಿಎಸ್ ರಮೇಶ್ ಬಾಬು ಅಂಡ್ ಪಾರ್ಟಿ. ಸ್ಪೆಷಲ್ ಡೋಲು ಸಪೋರ್ಟ್ ವಾಸ್ ಗಿವನ್ ಬೈ ಎಸ್ ಸುಧಾಕರ್. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಎನಿ ಮ್ಯೂಸಿಕ್.
1: ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ನಿಲಯದ ಕಲಾವಿದರಿಂದ ವಾದ್ಯ ವೃಂದ ಕೇಳುವಿರಿ. ಮೊದಲಿಗೆ ಹಂಸಾನಂದಿ ರಾಗ ಆದಿತಾಳದಲ್ಲಿದೆ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ಆನ್ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಬೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ನೌ ಲೆಟ್ ಅಸ್ ಲಿಸನ್ ಟು ರಾಗ್ ಹಂಸಾನಂದಿ ಅಂಡ್ ಸೆಟ್ ಟು ಆದಿತಾಳ್.

ಇನ್ನೀಗ ಕೇಳಿ ಬಹುದಾರಿ ರಾಗ ಆದಿತಾಳದಲ್ಲಿದೆ. ನೌ ಲೆಟ್ ಅಸ್ ಲಿಸನ್ ಟು ರಾಗ್ ಬಹುದಾರಿ ಅಂಡ್ ಸೆಟ್ ಟು ಆದಿತಾಳ್.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯ ವೃಂದ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಯು ಜಸ್ಟ್ ಹರ್ಡ್ ಆನ್ ಇನ್ಸ್ಟ್ರೂಮೆಂಟಲ್ ಎನ್ಸೆಂಬಲ್ ಬೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ದಿಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿತೇಂದ್ರ ಅಭಿಷೇಕಿ ಅವರ ಗಾಯನ ಕೇಳುವಿರಿ. ರಾಗ್ ಸ್ವಾನಂದಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಜಿಯರ ಮಾನತ ನಾಹಿ, ಧೃತ್ ತೀನ್ ತಾಲ್ ಜೀನಾ ಮಾನೋ ಮೋರಿ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಪಂಡಿತ್ ಜಿತೇಂದ್ರ ಅಭಿಷೇಕಿ. ರಾಗ್ ಸ್ವಾನಂದಿ, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಜಿಯಾರಾ ಮಾನತ ನಾಹಿ, ಧೃತ್ ತೀನ್ ತಾಲ್ ಜೀನಾ ಮಾನೋ ಮೋರಿ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿತೇಂದ್ರ ಅಭಿಷೇಕಿ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ನಂದಕುಮಾರ್ ಪರ್ವತ್ಕರ್, ಹಾರ್ಮೋನಿಯಂ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಜಿ ಲಫ್, ಖಯಾಲ್ ವಿಲಂಬಿತ್ ತೇಂತಾಲ್ ತಬ್ ತು ಜಂಗ್ ಸಮಾನ್, ಧೃತ್ತೇಂತಾಲ್ ದರಸು ಬಿನ್ನು ಸುನೋ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಜಿತೇಂದ್ರ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿತೇಂದ್ರ ಅಭಿಷೇಕಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ನಂದಕುಮಾರ್ ಪರ್ವತ್ಕರ್, ಹಾರ್ಮೋನಿಯಂ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಸೈಟಲ್ ಬೈ ಪಂಡಿತ್ ಜಿತೇಂದ್ರ ಅಭಿಷೇಕಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ನಂದಕುಮಾರ್ ಪರ್ವತ್ಕರ್, ಹಾರ್ಮೋನಿಯಂ ಬೈ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ವಿ ಗೋಪಾಲ್ ಅವರಿಂದ ವೀಣಾವಾದನ ಆಲಿಸೋಣ. ಪಕವಾದ್ಯದಲ್ಲಿ ಮೃದಂಗ ಸಹಕಾರ ಡಾಕ್ಟರ್ ವಿವಿ ವೈದ್ಯನಾಥನ್, ಘಟ ಎನ್ ಗುರುಮೂರ್ತಿ. ಮೊದಲಿಗೆ ಬೇಗಡೆ ರಾಗದ ವರ್ಣ ಎಂತ ಚಲಮು ಆದಿತಾಳದಲ್ಲಿದೆ, ರಚನೆ ವೀಣಾಕುಪಯ್ಯಾರ್. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೀಣಾ ರಿಸೈಟಲ್ ಬೈ ವಿ ಗೋಪಾಲ್. ಈಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಡಾಕ್ಟರ್ ವಿವಿ ವೈದ್ಯನಾಥನ್, ಆನ್ ದ ಘಟಂ ಎನ್ ಗುರುಮೂರ್ತಿ. ಟು ಬಿಗಿನ್ ವಿತ್, ವರ್ಣ ಎಂತ ಚಲಮೋ ಸೆಟ್ಟು ಬೇಗಡೆ ರಾಗ ಆದಿತಾಳ, ರಿಟನ್ ಬೈ ವೀಣಾ ಕುಪ್ಪಯ್ಯಾರ್.

ಈಗ ತ್ಯಾಗರಾಜರ ಕೃತಿ ಆರಬಿರಾಗ ರೂಪಕ ತಾಳದಲ್ಲಿದೆ ನಾದಸುಧಾ ರಸಂಬಿಲನು. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಆರಬಿರಾಗ ರೂಪಕ ತಾಳ ನಾದಸುಧಾ ರಸಂಬಿಲನು.

ನೆನರುಂಚಿ ನಾನು ತ್ಯಾಗರಾಜರ ಕೃತಿ ಮಾಳವಿರಾಗ ಆದಿತಾಳದಲ್ಲಿದೆ. ಒನ್ ಮೋರ್ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಮಾಳವಿರಾಗ ಆದಿತಾಳ ನೆನರುಂಚಿ ನಾನು

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ಗೋಪಾಲ್ ಅವರ ವೀಣಾ ವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರ ಡಾ ವಿವಿ ವೈದ್ಯನಾಥನ್, ಘಟ ಎನ್ ಗುರುಮೂರ್ತಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಸ್ವಾತಿ ತಿರುನಾಳರ ಕೃತಿ ತೋಡಿರಾಗ ಮಿಶ್ರ ಛಾಪು ತಾಳದಲ್ಲಿದೆ ಸರಸಿಜನಾಭ. ಯು ಆರ್ ಲಿಸ್ನಿಂಗ್ ಟು ವೀಣಾ ರಿಸೈಟಲ್ ಬೈ ವಿ ಗೋಪಾಲ್. ಅಕಂಪನಿಸ್ ಆರ್ ಆನ್ ದ ಮೃದಂಗಂ ಡಾ ವಿವಿ ವೈದ್ಯನಾಥನ್, ಆನ್ ದ ಘಟಂ ಎನ್ ಗುರುಮೂರ್ತಿ. Continuing the program, now let us listen to a composition of Swati Tirunal, set to Todi Raga Mishra Chaputala, Sarasijanabha.

ವಿ ಗೋಪಾಲ್ ತಮ್ಮ ವೀಣಾ ವಾದನವನ್ನು ತಿಲ್ಲಾನದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ರಚನೆ ಸ್ವಾತಿ ತಿರುನಾಳ್, ಧನಶ್ರೀರಾಗ ಆದಿತಾಳ. ವಿ ಗೋಪಾಲ್ ಕನ್ಕ್ಲೂಡ್ಸ್ ಎಸ್ ವೀಣಾ ರಿಸೈಟಲ್ ವಿತ್ ತಿಲ್ಲಾನ, ರಿಟನ್ ಬೈ ಸ್ವಾತಿ ತಿರುನಾಳ್, ಸೆಟ್ ಟು ಧನಶ್ರೀರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ವಿ ಗೋಪಾಲ್ ಅವರಿಂದ ವೀಣಾವಾದನ ಆಲಿಸಿದ್ರಿ. ಮೃದಂಗ ನುಡಿಸಿದವರು ಡಾ ವಿವಿ ವೈದ್ಯನಾಥನ್, ಘಟ ಎನ್ ಗುರುಮೂರ್ತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಟು ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೀಣಾ ರಿಸೈಟಲ್ ಬೈ ವಿ ಗೋಪಾಲ್. ಹಿ ವಾಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಡಾ ವಿವಿ ವೈದ್ಯನಾಥನ್, ಆನ್ ದ ಘಟಂ ಎನ್ ಗುರುಮೂರ್ತಿ. This program is a contribution of Akashvani Bengaluru, anytime Indian music.